ಕದಂಬಕಿ ಸಲ್ಲಯ್ಯ ಮಿಳಿತ ನೂಪುರ ಪದಂಜಲಿತ ಕೃತ ಪಾದತ್ತಾಂ ಕದಂಬಕಿ ಸಲ್ಲಯ್ಯ ಮಿಳಿತ ನೂಪುರ ಪದಂಜಲಿತ ಕೃತ ಪಾದತ್ತಾಂ ತಿಲ್ಲಾನ ದೃಗ ತಿಲ್ಲಾನ ದೃಗ ದೃಗ ತಿಲ್ಲ.